0: Amen. Obi man so obi close me him pay amount say credit hours no
1: na
0: me man no so obi man so ho social no awrade mo ho home office no awrade mo ho appointment no awrade mo favor ho
1: ni
0: penu ma doma prof ni ma doma
1: that
0: same year
1: amen
0: project bi a wo ye
1: my god
0: e ho akande bi anyame fa ndom ho
1: amen
0: obi a ya sha wo bo ade ya kwesige awrade nyin firi ho
1: amen
0: wa wo pe djuma anyame ma obi
1: amen
0: wa na wo chi wo appointment bi nyane pe ni madom
1: amen
0: wo pe ni madom
1: amen
0: bom paye se wo di adanse na wo twi
1: amen
0: obi ene o fa adanse na wo twi
1: amen
0: obi nyo ma ma ye den na wo twi ye wo na wo twi jemeso amen wo ho
1: amen
0: ade nyema wo
1: Amen.
0: Amen.
1: Amen. Amen. Amen.
0: Yes, sani out to pe. Wo pe se ye no bom pae no. Mo amo hwe TV, mo wo Facebook no mo de na me se na go screen so na mo amo tie radio na mo pe se eh ye no wo bom pae me ni mitimi sani out afre no me se na me bobo no mo amo tie radio no. Wo pe se me bo bibi so pae ma ye no ready. No me se ni 0557
2: 0557
0: 000 000 967 967
2: 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0557 0
0: wapeje nsunsunu nane miracle water
1: amen
0: nane healing water
1: amen
0: nane the blood of Jesus
1: amen
0: dia odinsu ibe ye biara nyame mana dance ye ni bibia wapeja ne documents me fra dance ye guso
1: amen
0: me fra nyame grace to so
1: amen
0: me fra dance ye to so
1: amen
0: ade bia yakwesi de bia urade nyi fu documents na so
2: amen
0: urade ma wa dance ye wo yesu demo amen
2: amen
0: nyame sira o pin se na nwumre so wo sai wo mre na odi follow sida awa enwumre ene ahomache ni awiai bebe soso sabre ade ansan US ne potem nyina ade ansan ya me nhyira mo na sabre de ye do shewra densa ofi ho na odem ho shewra densa Kristo ya adom na Yesu ama ɔkyena soso same time ye besan hyia kusi se ye besan aba wo nten no ewrade ma wa dance o sane abofo no ka kire Sarah ne Abraham say yes sane ansan besan aba wo nten no na ewrade ama mo adanse nyame ama mo ba nyame hyira na onye okese program ye Monday to Friday into ɔkyena the same time ye besan jirim. Have a good night. Bye bye.